ಚಕ್ಕೆರೆ ಕಂಟೆ ತೀಪಿ, ಚಕ್ಕೆರೆ ಕಂಟೆ ತೀಪಿ, ದದಿ ಸಾರಮು ಕಂಟೆನು ರುಚ್ಯಮೌನು, ಪೆಂಪೆಕ್ಕಿನ ತೇನೆ ಕನ್ನ ಅತಿ ರುಚ್ಯಮು

ನಾವ ಸಮುದ್ರ ಸುಖದ ನಾವ ಏಕ ರಾಮನ ಅವ ಸಮುದ್ರ ಸುಖದ ನಾವ ಏಕ ರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ